ಸರ್ರಾ ತಾಕ್ ಸರ್ ಅನ್ನಕ್ಕೆ ರಾತೆ ಮೀನವು ನಾಡ್ಗೆ ಹಿ ಮಣ್ಣು ಹುರ್ರಿಯದಕ್ಕೆ ನಿನ್ನ ಬಂದಿರೋದಕ್ಕೆ ನಿನ್ನ ಹುರ್ರಿಯ ದಹರಿಸಿತು ನಾಮಕ್ ಸರ್ರಾ ಇಷ್ಟೇ ಮಾರಿ ಅಬ್ಗಬಕಲೆ ನಿನ್ನ ಹುರ್ರಿಯಾಕೆ ಬಂದಿರೋದಕ್ಕೆ ನಿನ್ನ ಸರ್ರಾ ಹೋಗಿತಕ್ಕ ರಾಣಿ ಮೀನಿನ ಹುಯಿ ಮಣ್ಣು ನಿನ್ನ ಬಂದಿರೋದಿನ ಹಗಲ್ಲ ನಮಗೆ ಸರ್.